ಆತ ಬೆಲೆ ಗಡ್ಬಡ್ ಬನಾಯ್ತ ಎಂದಾಗೆ ಬೆಲೆ ಉಡುಪ್ ಕಾಕಾಲ್ ಪಾಟಿನ್ ಪತಾಯಗೆ ತೆಬೆ ಅನಾತಿ ಕಾಕಾಲ್ ಉಡುಪಿನ್ ಆತ್ ಸೆನೋಡ್ ಬೆಲೆ ಆಡೆ ತಿಡೆ ರಾಕ ಸಾಜಮೋಗೆ ಸಾಜಿಯಾಗೆ ಉಡುಪಿನ್ ಗೋ ಗೋಲಿ ನೂಲೋಡ್ ಚರ್ ಕುದಿಯಾನ್ ಲೆಕಟ್ ಹೂಬಿ ಕೆಲೆ ನಿರ್ಬೆ ರಿಜಾನ್ ಕಟ ಮೆತ್ತಗೆ ಆರು ಅದೇತೆನ್ ಕಾಕಾಲ್ ಪಾಟೆನ್ ಪತಿಯ ರೋಜೆ ಉಡುಪಿನ್ ಗತಿಯಾಸ್ ಗತಿಯಾಸ್ ಮೆನ್ಮುಗೆ ಎಂಗೊಟ್ಟು ದೀನ್ ಗತಿ ಆಯ್ತಾರು ಒಕ್ಕೇಸ್ ಬೊರೆ ಆಯ್ತಾರು ಉಯ್ಯಾಗೆ ಚಮ್ರೆ ಜೊಂದ್ರೆಲ್ ತಿನ್ನು ಎಂದಾಗೆ ಆರೋ ಗೊರ್ಲೆತಿ ಉಯ್ಯಾರು ಬೆಟ್ಟ ಆಯ್ತಾಗೆ ಜೊಂದ್ರೆಲ್ ತಿನ್ನು ತೆಬೆ ಸೆನಾಮ್ ಎನ್ನಿ ಉಯ್ಯಾಗೆ ತೆಬೆ ಉಡುಪ್ ತಿಯಾರೆರ್ರ ಆರು ಜೊಂದ್ರೆಲ್ ತಿನ್ನು ಗೋಲಿನ್ ಸಂಗೆ ಸೆಂದಾಗೆ ಸೆಂದೋ ಎರಡು ಗೋಲಿಗೋ ಚಲಾಕ್ತಿ ಮೆನ್ಮೊಗೆ ಉಡುಪಿನ್ ಉಯ್ಯಾರು ಜೊಂದ್ರ ಗೊರ್ಲೆ ಬೆಟ್ಟ ಆಯ್ತಾಗೆ ಉಡುಪ್ ಗೋ ಜೊಂದ್ರೆಲ್ ಶೂಡಿ ಬೇರ್ಕ ಎರ್ರ ಆರು ಜೊಂದ್ರೆಲ್ ತಿನ್ನು ಪತಿತಾಗೆ ತೆಬೆ ಗೋಲಿ ಪಾಟೇನ್ ಚುಡಮೊಗೆ ಈ ಉಡುಪ್ ಆರು ಗೊರ್ಲೆ ಜೊಂದ್ರೆಲ್ ತಿನ್ನು ಪತಿತಾಗೆ ತೆಬೆ ಮಂಜ ಮುಂದಿ ಪಾಂದ ಗೊರ್ಲೆತ್ ಮಂಜಗೊ ಮುಂದಿ ಪಾಂದ ಮಂಡಾಚ್ ಮೆಂದಿದ್ಗೆ ಗೊರ್ಲ ಬಿತ್ರಾಮ್ ಪಾಂದ ಮಂಡಾಯ್ತಾನು ಉಡುಪ್ ಪಾಂದೆ ಸೆನ್ನಿಗೆಲೆ ಸಿರಂಗತ್ತಗೆ ತೆಬೆ ಸಿರಂಗ್ಯಾನ ಚೂಡಿಗೆಲೆ ಚಲಾಕ್ ಗೋಲಿ ಲಾಪಿ ಚೆನ್ನಿ ನಿರ್ಬೆ ಬೇಡ್ಕ ಎರ್ರಿ ನವಮೋಗೆ ಬಿಚಾರಾಟ್ ಉಡುಪೆಕ್ಕೆ ನಿರ್ಬೆ ತಿರಿಯು ಮುರಿಯಾಯ್ತಗೆ ತಿರ್ಕು ಮುರಿಯಾಯ್ತಗೆ ಬೇರ್ ಗೋಲಿ ದಾದಾ ಬೇರ ನಿನ್ ಬಚಾ ಪೆತಚಾಜಿ ಆನೆನ್ನಿ ಪಾಂದೆಲ್ತಿ ಆನ್ ಪಟ್ಟೆನ್ ಅನಿನ್ ಚಂಡಾಪ್ ಎಂದಾಗೆ ಹೆಣ್ಮುಗೆ ಉಡುಪಿನ್ ಅಡಿಯಾನ ವೆನ್ನಿಗೆಲೆ ಗೋಲಿ ಕಿಂಡಿ ಲೆಗ್ಗೆ ವೆರ್ರಾಗೆ ಅರು ನವ್ಯಾಗೆ ಆನಿ ನಿನ್ ಪಾಂದೆ ಸಿರ್ಕುಕ್ ಮಾಟೆಂದ್ರೆ ಮೆಂದಾನ್ ಇನ್ನಿನ್ ಎಬ್ಬೆ ಏದ್ ಚಂಡಾಯ್ತಾಯ್ ಎಬ್ಬೆ ಗೋಡೆ ಉಂದಿಯಾನರು ದುರುಸ್ ಕೂಯ್ಯಾನ್ ಅಡಿಯಾನ್ ತೆಬೆ ಗೊರ್ಲೆತ್ ಮಂಜ ವೆರ್ರಾದರು ಇನ್ನಿನ್ ನನ್ ಕಿತಾಯ್ ತೆಬೆ ಆನಿನ್ ಚೆಪ್ಪುಲ್ ತಿಂದಾನ್ ಎಂದಾಗೆ ಗೋಲಿನ್ ಪಾಟೆನ್ ವೆನ್ನಿಗೆಲೆ ಉಡುಪ್ ಅದ್ದಿಕ್ ಅಡಿಯಾಗೆ ಅಡೆಗೋ ಕಾಕಾಲ್ ಸತ್ತೆ ಪೊಕತಾನ್ ಕಾಕಾಲ್ ಪಾಟೆನ್ ಪತ್ತೇನ ಗೋಲಿನ್ ಪಾಟೆನ್ ಪತ್ತೇನ್ ಎಬ್ಬೆ ಅನ್ ಮುಂದೆಲ್ ಸಾಮಿರುಂದತ್ತಮೆಂದ ಅನಿನ್ ಏದ್ ಬಚಾಯ್ತಾಯ್ ಬೇ ಎನ್ನಿಕೆಲೆ ನಿಕ್ಕೆ ಅಡ್ಮುಗೆ ಗೋಲಿ ಅದು ಅಡೆಯಾನ ಪೇರ್ ವ ಕಾಕಾಲ್ ವೆತ್ತಗೆ ಆರು ಕೆ ಕೋಲ್ತಿ ಏತ ಉಡುಪಿನ್ ಅಡೆಯಾನ ತೆಬೆ ಅತೆ ಉಡುಪಿನ್ ಕಾಕಾಲ್ ಕೌಡಮೊಗೆ ಅನ್ಪಾಟೆನ್ ಪತ್ತೋತೆಕೆ ಗೋಲಿನ್ ಪಾಟೆನ್ ಪತ್ತೋತ್ ಎಬ್ಬೆ ಇನಿನ್ ನಾತ ಗರಾತಿ ಎಂದೆರ್ನ ಸಾಮಿರ್ ಮುಂದೆ ಲೆಂದ್ರಿಗೆಲೆ ಉಂತಿಸ್ ಕಟ್ಟ ಹೆಣ್ಮುಗೆ ಎಬ್ಬೆ ಆನೆ ತಪ್ಪಕೊ ಡಾತ ಸಾಜ್ ತೆಬೆ ಬಾಚಿಯಾತ್ ಚಿಲಾಡ್ ಬಚಾತ ನೀನು ಎಂದಾಗೆ ತೆಬೆ ಉಡುಪ್ ಓ ಎಂದಾಗೆ ಅತೆ ಕಾಕಾಲ್ ಮೇರ್ ಪೊದಿ ಉಂದಿ ಕೆಲೆ ಚುಡಮುಗೆ ಗೋಲಿಯಕ್ಕೆ ಡೇಂಗ್ತಿ ಅಡ್ಮುಗೆ ಗೋಲಿ ಅಡೆಯಾನ ವೆನ್ನಿಗೋ ಗೊರ್ಲೆತ್ ಮಂಜ ಬರ್ತು ಟೇಂಗ ಪತ್ತಿಗೆಲೆ ವೆರ್ರಾದಿಗೆ ಕಾಕಾಲ್ಗೆ ಉಡುಪಿನ ಪೊಕ್ಮೆಂದುಗೆ ಗೊರ್ಲ ಮಂಜ ವೆರೋಡ್ ಚಯ್ಯನ್ ಲೆಕ್ಕಟ್ ಕಿಟುಕ್ರೆ ಡಿಡ್ಡಾಗ್ರೆ ಮಡ್ಮೆಂತೇವೆ ಉಡುಪ್ ಚಂಜನ್ನಿಗೆಲೆ ಗೋಡ್ಕೆಲ್ ಈರ್ತಾದ್ ಈರ್ತೆದೆರೋಡ್ ಇನ್ ಅನಾತಿ ಚುಲ್ಟಿಕೆಲೆ ತೂಲ್ ಎನ್ಮು ಮೆಂದುಗೆ ಅತೆ ಕುಡುಪ್ ಚಯ್ಯಾನ್ ಲೆಕಟ್ ಮೆಂದಾಗೆ ಗೋಡಕೆಲ್ ಈರ್ತಾನು ಪೊಟ್ಕ ಚುಲ್ಟಿ ಎಚ್ಚೆ ತೂಲಿಯಾಗೆ ಗೊರ್ಲೆ ಗೊರ್ಲ ಮಂಜಗೋ ಎಚ್ಚೆ ರಿಚ್ಚೆರ್ರಾದಿಗೆ ಅರು ಉಡುಪ್ ಚಯ್ಯಾನ್ ಲೆಕಟ್ ಉಡುಪ್ ಮೆತ್ತ ಅರು ಚುಲ್ಟಿಕೆಲೆ ತೂಲೊಮು ಎಂದಾದಿಗೆ ಆರು ಬೆರ್ತು ಟೇಂಗ ಪತ್ತಿಕೆಲೆ ಬಡೆಯ ತೆಂಗಕಾಯಿ ಬಡೆಯನ್ನು ಪತ್ಮೆಂದಾದ್ಗಾರ ಅದಿ ಬಡೆಯ ನೋಡ್ ಅಡ್ಗುನ ಏಕೆ ಆದ್ಗೆ ಅಡ್ಗುನ ಏಕೆ ಅನ್ನು ಉಡುಪ್ ಗೋ ತೂಲತ ಉಡುಪಿನ ಬಡೆಯ ಏಯೋಯ ಚಲಾಕ್ ಗೋಲಿ ಗೋಡೆ ಉಂದಿ ಜಮ್ಮ ತಮಾಸ ಚುಡಮುಗೆ ಅದಿ ಚಲಾಕ್ ಗೋಲಿನ್ ಬಡೆಯ ಚೆನ್ನಿ ಕಾಣ್ಪಟ್ಟೆತಿ ಪುರುಷತ್ತಗೆ ತೆವೆ ಪುರುಷನು ಗೋಲಿ ಸಂಬಾಲು ಕೊಡೋಯ ಅರು ಅನ್ನಿ ಚಿಮ್ಮ ಚೆಂದಗೆ ಚಲಾಕ್

0: ಹೊಲಿ ಉಡುಪಿನ್ ನನ್ ಕಿಸ್ ಚೆಪ್ಪುಲ್ ತಿಂದ ನಿಸಾಬ್ತಿ ಗತಿ ಆಸ್ಬಿಕೆಲೆ ಎಂದ್ರಿಗೋ ಮೆತ್ತ ಪೇರ್ ಬೆಲೆ ಅದಿನ್ ನನ್ಗು ಕೊಡೋಯ ಅರು ಉಡುಪಿನ್ ಚೆಪ್ಪುಲ್ ತಿನ್ನು ಕೊಡೋಯ ತೇವೆ ಅದಿ ಉಲ್ಟಾ ಅದಿ ಗೋಲಿ ಚಾಯ್ ಕಟ್ಟಗೆ ಚೂಡರ್ ಪೊತ್ತೆರ್ ಪೇತೋರ್ ಏಕೆ ದಾದೇರ್ ಬೈಯೇ ವೆತ್ತೊರೆಕೆ ಉಡುಪಿನ್ ಚಲಾಕ್ ಗೋಲಿ ಎತ್ತೇನ್ ಗತಿ ಆಯ್ತಾ ಅರು ಉಯ್ಯಿಕೆಲೆ ಪಾಂದೆತಿ ಚಿರ್ಕಿತ ಬೆಲೆ ಉಡುಪಿನ್ ಮೇನ್ತಿ ಗೋಲಿನ್ ಲೆಕಟ್ ಕಪ್ಟಿ ಚಾಲ್ ಚಿಲಕ ಅದುಂ ಅಚ್ಚಲ್ ಉಡುಪು ನಾ ಏರೋಯ ಅರು ದೃಶ್ ಪಾಂದೆಲ್ತಾರ್ ಪುಸ್ಕಾಯ್ತಾರು ತೂಲತ ಅರು ಅದಿನ್ ತಿಂದಾನ್ ಸಾಮಿರ್ ಉಲ್ಟಿ ಕೆಲೆ ಗೋಲಿನ್ ತಿಂದ ಉಲ್ಟಾ ಗೋಲಿ ಚಾಯ್ ಕಡಿಯ ಎಬ್ಬೆ ದಿಂತಿ ಅಮ್ ನರ್ಮಂಜ ಬೆಲೆ ಇತ್ನಿ ಚೆನ್ಮೋರ್ ದುರುಸ್ ಮೇಲಂದ ವೇ ತಿತಿಸ್ ಉಂಟಿಸ್ ದುರುಸ್ ಉಡುಪಿನ್ ಗೋಲಿ ಪಾಂದೆ ಚಿರ್ಕಿತಾನ್ ಲೆಕಟ್ ಚಿರ್ಕಿಟ್ ಕಡಮೋರ್ ಅರು ಗರೆತಿ ಪಟ್ಟಿತಾರ್ ತೆವೆ ಅಪ್ಲೊ ಜ್ಞಾನ್ತಿ ಮೆನ್ನಿಕೆಲೆ ನಾ ತಯಾರಿಕ ಕಾಮ್ ಭೂತ ಸಾಜಿಯಾನ ಅರು ಏದ್ ಬೆಲೆ ನಾತ ಬೆಲೆ ನಾಯೆ ನೋಡೆ ಆ ಹಾ ಎಂದಾನ್ ಎರಾ ನಾಲೆ ಗೋಲಿನ್ ಅರು ಉಡುಪಿನ್ ಡಗ ಪೊಕ್ಯಾನ್ ಲೆಕಟ್ಟ ಪಾಠ ಎರು ನಮಿತ ತೆವೆ ನಾತೊತ್ ಬೆಲೆ ಇಸಾಬ್ ಸಾಜೋಡ್ ಜ್ಞಾನ್ ದ್ಯಾನ್ತಿ ಮೆನ್ನಿಕೆಲೆ ಸಾಜಿಯಾನಗೆ
1: ಹಾ ತೋ ಅಪನ್ ಮನ್ ಸುನ್ಲಾಸ್ ಧುರ್ವಿನೆ ಹಲ್ವಿ ಕಹಾನಿ ಅವ್ರ ಏಕೆ ಸುನಾತರಲ್ಲ ಶ್ರೀಮತಿ ಮಾಲತಿ ಕಶ್ಯಪ್ ತೋ ದಖಾ ಅಸನಿಯಾಯ್ ಮೋಚು ಮಾಟೇನೆ ಬಲೆ ಆಮಚು ಸಂಸ್ಕೃತಿಕೆ ಆಮಚು ರೀತಿನೀತಿಕೆ ಜಾನ್ತೋರ್ ಸಮಜ್ತರ್ ಗೊಟೊಕ್ ಮೌಕಾ ಮೀರೆಸೆ ಕಸನ್ ಬಲ್ಲೆನೆ ಆಮಚು ಸಂಸ್ಕೃತಿ ಕೆ ಭೂಲೊಕ್ತ ಗೆಲೆನೆ ಆಮಚು ರೀತಿನೀತಿಕೆ ಭೂಲೊಕ್ತ ಗೆಲೆನೆ ಕಿತ್ಲೋ ನುಕ್ಸಾನ್ ಆಮಕೆ ದಖುಕ್ ಲಾಯ್ ಹೋಯಸೆ ಜಸನ್ ಕಿ ಅಪನ್ ಮನ್ ಜಾನ್ಲಾಸ್ ಸುನ್ಲಾಸ್ ಎ ದಹೇಜ್ ಬಲೆ ಗಾಂವನೆ ಅಂಬರ್ತೆ ಜಾತೋಕೆ ಕಿತ್ಲೋ ಆಮಕೆ ತಕ್ಲೀಸ್ ಹೋಯಸೆ ತು ಏಯ್ ಸಪಾಯ ಗೂಡ್ ಬಾತ್ ಮನ್ಕೆ ಆಮಿ ಆಮಚು ಮೋಚು ಮಾಟಿ ಕಾರ್ಯಕ್ರಮನೆ ಜಾನುಕ್ಲಾಯ್ ಮಿರೆದೆ ಸುನ್ತೆ ರಹಾ ಜಾನ್ತೆ ರಹಾ ಆರು ಆಮಚು ಸಂಸ್ಕೃತಿಕೆ ಬಚಾತೋ ಕಾಜೆ ಉವಾಟ್ ಕರ ಸಪಾಯ್ ಕೆ ಸೇವಾ ಜುಹಾರ್.